ಬಂಡಿ ಸುಂಡಿ ಪಣಿ ಬಿಚ್ಚಾರ ಕೊಲ್ಲ ಡೋರೋರ ಮಾಡಿ ಗಿನ್ನ ಟಂಗ ದೇಲ ಟಂಗ ಡಾಬುಟ ಮುಜಿ ಧರಿ ನ ಗಲ್ಲ ಗೋಡ ಬೀಡಾ ಲಗೆ ಡೋಮು ಬಸಿ ಛಾಡಿಲ್ಲ ಚಲವಂದ ಗೋಡ ಬಸಿ ಕರೆಯಾಗ ಡೋಮು ದೇ.

ಅಲ್ಲಿ ದೇಗುರ ಬಾವುದ ಬಿತ್ತರಗಲ್ಲ, ಅಲ್ಲಿ ಕಾಡ ಖಂಡಿ ಜರಿದಲ್ಲ, ಎ ಪಾಡ್ಲೆ ಸೆಪ್ಪಾಟೋ ಗಾಡೆಗಾಯಿದಲ್ಲ, ಅಲ್ಲಿ ಭಾಟಿ ಸಾಲೆ ಡೋಮು ಜಾಯಿ ಡೋಗಿಲ್ಲ ಕೈ ನೇಮಾನ ಪೋಲಿಮೋ.